0: ꯁꯟꯗꯣꯛꯆꯔꯤꯕ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔꯒꯤ ꯃꯈꯥꯗ ꯄꯨꯊꯣꯛꯆꯕꯅꯤ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁꯀꯤ ꯌꯨꯇ꯭ꯌꯨꯕ ꯆꯦꯅꯦꯜꯗꯁꯨ ꯇꯥꯕ ꯐꯪꯕꯤꯒꯅꯤ ꯉꯁꯤꯒꯤ ꯀ꯭ꯂꯥꯁ ꯊ꯭ꯔꯤꯒꯤ ꯍꯤꯟꯗꯤ ꯁꯕꯖꯦꯛꯀꯤ ꯇꯥꯡꯀꯛ ꯑꯁꯤꯒ ꯃꯔꯤ ꯂꯩꯅꯕ ꯋꯥꯍꯪ ꯍꯪꯖꯔꯤ ꯋꯥꯍꯪꯗꯤ ꯙꯟ ꯄꯨꯁꯄ ꯄꯦꯔ ꯍꯥꯏꯔꯤꯕ ꯋꯥꯍꯩꯁꯤꯡ ꯑꯁꯤ ꯃꯩꯇꯩꯂꯣꯟꯗ ꯑꯥꯔꯊ ꯍꯜꯂꯨ ꯋꯥꯍꯪ ꯑꯃꯨꯛꯇꯪꯒ ꯍꯟꯅ ꯅꯤꯡꯁꯤꯡꯖꯔꯤ ꯙꯟ ꯄꯨꯁꯄ ꯄꯦꯔ ꯍꯥꯏꯔꯤꯕ ꯋꯥꯍꯩꯁꯤꯡ ꯑꯁꯤ ꯃꯩꯇꯩꯂꯣꯟꯗ ꯑꯥꯔꯊ ꯍꯜꯂꯨ ꯑꯆꯨꯝꯕ ꯄꯥꯎꯈꯨꯝ ꯄꯤꯕꯤꯔꯛꯄꯁꯤꯡꯒꯤ ꯃꯅꯨꯡꯗꯒꯤ ꯂꯣꯇꯔꯤ ꯇꯧꯔꯒ ꯈꯟꯒꯠꯂꯕ ꯃꯍꯩꯔꯣꯏꯁꯤꯡꯗ ꯑꯍꯥꯟꯕ ꯃꯅꯥ ꯑꯣꯏꯅ ꯂꯨꯄꯥ 5,000 ꯑꯅꯤꯁꯨꯕ ꯑꯃꯁꯨꯡ ꯑꯍꯨꯝꯁꯨꯕ ꯇꯥꯔꯕꯁꯤꯡꯗ ಲುಪಾ 1,000 ಅಮಸುಂಗ್ ಲುಪಾ 2,000 ಪಿಜಗನಿ ಅದೊಂದು ಪೌಖುಂ ಪಿಬಿರಕ್ಪದ ಇಸಾಗಿ ಮಿಂಗ್ ಕ್ಲಾಸ್ ಅಮಸುಂಗ್ ಸ್ಕೂಲ್ ಗಿ ಮಮಿಂಗ್ ಬ್ಯಾಂಕ್ ಅಕೌಂಟ್ ಡಿಟೇಲ್ ಲೋಯ್ನನಾ ಡಿಸ್ಟ್ರಿಕ್ ಮರಿಕ್ ಚುಮ್ನ ಇಬಿರಗ SMS ಕಿ ಕುಥಾಂಗ್ದ ಪಿಜರಿಬ ನಂಬರ್ 9378120495 ದ ಪೌಖುಂ ಪಿಬಿರಕು ಪೌಖುಂ ಪಿಬಿರಕ್ಪ ಮತಂದ ಎಪಿಸೋಡ್ ನಂಬರ್ ಇಬಿರಕ್ಪ ಕೌಬಿಗನು ಪ್ರೈಜ್ ವಿನರ್ ದಿ ನಸಿದಗಿ ಚೈಯೋಲ್ ಅಮಗಿ ಮತುಂಗ್ದ ಲೌಥೋಕ್ಸಗನಿ ನಸಿಗಿದಿ ಮತಾಂಗಸಿದ ಕೈನೆಯ ಥಂಗ್ನಿಜರಿ ಪಿನಬಿರಸಿ
1: ರೇಡಿಯೋ ಕ್ಲಾಸ್ 1,000 ಸುಬ್ಬ ತಂಕಕ್ಕೆ ತಾಬಿರೆ ಕ್ಲಾಸ್ 3 ಹಿಂದಿ ಲೆಸನ್ ನಂಬರ್ 2 ಥೌರಮ್ ಅಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರ್ಗಿ ತೆಂಗ್ಬಾಂಗ ಲೋಯ್ನ ಸಂದುಕ್ಚಬನೆ ಆಕಾಶವಾಣಿ ಫಾಲ್ ಹೌಸೇಕ್ ಮಣಿಪುರಿ ಮತಮಿಸೈಮ ತಬಿಸಿ ಸೇಷಕ್ಪಿ ಸಾಪಂ ರಿನ ಸೈರಿಂಗ್ಬಾ ತಬಾನು ಕುರೈಜಂ

ಸಾಪಂ ರೀನಾಗಿ ಕೊಂಜಲ್ದ ತಬಾನು ಖೊರೈಜಮ್ನ ಸೇರಿಮ ಮತಮಿಸೈ ತಾವಿರಿ. ಆಕಾಶವಾಣಿ ಇಂಫಾಲ್ ಹೌಜಿ ಇವ್ಕಿ ಪುಂಗ್ತರೆ ತಾರಿ ಸಂದುಕ್ಚರಿ ಕೊಂಜಲ್ನಾಚೋಂ.

0: ಹರುಳ್ಗಿ ಖೊಂಜಲ್ದ ಮಣಿಪುರಿ ನಹ ಐವಸಿಂಗ್ ಇವ ವರಿ ಮಚಾ ಅಮದಿ ಲೀಲಾ ಮಸಾ ಸಿಂಗ್ ಸಂದೋಕ್ಸಬಗಿ ಥೊರಮ ಮ ಥಮ್ಜಗದೌರಿ
1: ಥೊರಮ ಸಿಗಿದಮಕ್ ನಹ ಐವಸಿಂಗ್ ನ ಇಸಾಗಿ ವರಿ ಮಚಾ ಅಮದಿ ಲೀಲಾ ಮಸಾ ಸಿಂಗ್ ಥಾಜಿಲ್ಲಕ್ನಬ ಪೌಜೆಲ್ ಪಿಜರಿ
0: ಹಿರಮ ಸಿಗಿ ತಂಗೈ ಫದವಸಿಂಗ್ ದಿ
1: ಐವ ಮಸಾಗಿ ಚಹಿ ಕುಂಠಾ ಮಂಗಾಗಿ ಮಖ ಒಯ್ಗದಬನಿ
0: ಥಾಜಿಲ್ ಅಲಿವ ಮಯೇಕ್ ಅದು ಮಿತೈ ಮಯೇಕ್ ನತ್ರಗ ರೋಮಾನ್ ಮಯೇಕ್ ಒಯ್ಬಿಯೈ
1: ನಿಂಗ್ಥಿನ ನಮ್ಥೋಕ್ಲಬ ಮೈತೈ ಮಯೇಕಿ ಫೋನ್ ಸೈಜ್ ನ ತರಾತರುಕ್ ಒಯ್ಗದಬನಿ ಅಮದಿ ರೋಮನ್ ಮೇಕ್ನ ತರಾನಿಥೋಯ್ ಒಯ್ಗದಬನಿ
0: ವಾರಿ ಮಸಾಗಿ ಒಯ್ನ ಯಾಮದ್ರವದ ಲಮಾಯ್ ಮರಿ ಅದುಗ ಲೀಲಾ ಮಸಾಗಿ ಒಯ್ನ ಯಾಮದ್ರವದ ಲಮಾಯ್ ನಿಪಾನ್ ಒಯ್ಗದಬನಿ
1: ವಾರಿ ಮಚಾ ನತ್ರಗ ಲೀಲಾ ಮಚಾ ಥಾಜಿಲ್ಲಕ್ಪಗಿ ಅಕಪ್ನಬ ಮಸಿಂಗ್ ಲೈರೋಯ್
0: ಇಸಾಗಿ ಮಿಂಗ್ ಫೋನ್ ನಂಬರ್ ಥಾಜಿಲ್ಲಲಿವ ಖುಯಿಗಿ ಮಖಲ್ ಜೋನ್ರ ನಿಂಥಿನ ಲೋಯ್ನ ಬಿರಕದಬನಿ ಅಮದಿ ಇಸಾಗಿ ಆಧಾರ್ ಕಾರ್ಡ್ ಯೋಹನ್ ಬಿರಕದಬನಿ
1: ಐಖೋಯ್ಗಿ ಇಮೇಲ್ ಅಡ್ರೆಸ್ ನಹಾರೋಗಿ ಖೊಂಜಲ್ @gmail.com ನತ್ರಗ ವಾಟ್ಸ್ಆಪ್ ನಂಬರ್ 7005489767 ದ ಮಣಿಪುರಿ ನಹ ಐಬಸಿಂಗ್ನ ಥಾಜಿಲ್ಲಕ್ನಬ ಖಂಗಂಜರಿ
0: ಇಸಾಗಿ ಖೊಂಜೆಲ್ ಫಂಬಾಗ್ ಅಸಿಗಿ ಕುಥಾಂಗ್ದ ಮಿಪುಂ ತಿಂಗ್ನ ಯೋಹಲಸಿ ಲಹೋರಸಿ ಥೌದಾಂಗ್ ಖೊಂಜೆಲ್ ಥೋಕ್ನ ನಹಾರುಲ್ಗಿ ಖೊಂಜೆಲ್ಗಿ ಫಂಬಾಗ್ತಾ

ไฮโดรเจนเรลการีรำทารากันีอมาส่งฟีฟ่าวอลคัพลิสเงินคุณตารุกีฟิแนลดัสเปนกับอาร์เจนตินากับเทงนารากันีมาเลมดามมิงจัลลาบาบากบันจักรนัทมายามบุงบัลลาบดรามดีมาสันุพิสุบดรากีกังซิงบกีทอรมรัฐจัตรางันสิดากีอุริชากีปุรีดาฮูเรSehi ki oiba kumai asida Bhagavan Jagannath Mayambung Balabhadra Amadi Masanupi Subhadra Tongbakang Puri gi mandir dagi kilometer ahum lom lapna laiba Sri Mundisa mandir tamna singani laiba sigi mapham kya dagi bhakta lak kya thawram asi yauna bagi damak mapham aduda laknari thawram asi asoy angam yaudana ningthina pangthok pangamna bagi damak akan basakshin thawrang lokhatle Rashtrapati Draupadi Murmu Pradhan Mantri Narendra Modi Amadi Kendragi Griha Mantri Amit Shah yauna lusingba kyana numida sigi yaipha pauzel pirakli pauzel amada rashtrapati nahai numida si bhagavan amasung mahaki bhakta singi punba senglaba numitne pradhan mantri namaki pauzel dahai ratha jatra asi leba sigi ningsingba thoktraba matamdagi sanarakpa kala sanskriti amasung dharma gi oiba chanabini griha mantri amit shah nahai malemda maming chalaba jagannath ratha jatra asi asetpa thajaba amasung lining chetpagi lengdraba khudamne manipur dasu numit mapani sathagadaba ratha jatra kangi thawram asidagi haure mapung oiba thawram imphal gi sri sri gobinda ji mandir da pangthokani miyai kya na hujik su sri sri gobinda ji mandir da lai khurumba laknari sri sri bijay gobinda ji iskon mani mandir amadi raije gi tongan tongan ba tampa ki mapham sing da su kang sing bagi thawram pangthok nagani sri sri gobinda ji mandir da pangthokadaba kang sing ba thawram gi mitna uba paudam akashbani imphal na sandokani mitna uba paudam ase akashbani imphal gi kangla amadi sangai channel ani makta ಹೌಜಿಕ್ ಹಾಕಿ ಮತ್ತೊಂಗ್ ಪುಂಗ್ ಅಮದಗಿ ನುಂಗ್ಥಿಲ್ ಪುಂಗ್ ಅನಿ ಮಖಾಯಿ ಫಾವು ಸಂದೋಕನಿ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ್ ಉಪಮುಖ್ಯಮಂತ್ರಿ ಲೋಸಿ ದಿಖೋ ಅಮಸೋಂಗ್ ಮಣಿಪುರ್ ವಿಧಾನಸಭಾಗೆ ಅಧ್ಯಕ್ಷ ಥೊಕ್ಸೋಮ್ ಸೈತಬರ್ತ ಯೌನ ತೊಂಗಾನ್ ತೊಂಗಾನ್ ಬಲುಸಿಂಗ್ಬ ಕಯಾನ ಮಿಯಾಮ್ದ ಕಾಂಗ್ ಕುಮಗಿ ಯೈಫ ಪೌಜೆಲ್ ಪೀರಿ ಕೇಂದ್ರಗಿ ಮಂತ್ರಿ ಮಂಡೋಲ್ನ ಉತ್ತರ ಪ್ರದೇಶದ ವಾರಾಣಸಿಗಿದಮಕ್ ಎಲಿವೇಟೆಡ್ ಹೈವೇ ಪ್ರೊಜೆಕ್ಟ್ ಅನಿಗಿ ಲುಪಾ ಕೋಟಿ 95ಗೆ ಸೆನ್ಫಮ್ ಕಾಯ್ಥೋಕ್ಪಗೆ ಅಯಾಬ ಪೀಖ್ರೆ ಅಯಾಬ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಸಭಾಪತಿ ಒಯ್ದುನ ಪಾಂಗ್ಥೋಕಿಬ ಕ್ಯಾಬಿನೆಟ್ ಕಮಿಟಿ ಆನ್ ಇಕಾನಮಿಕ್ ಅಫೇರ್ಸ್ನ ವಾರಾಣಸಿದ ಕನೆಕ್ಟಿವಿಟಿಗೆ ಫಿವಂ ಫಗನ್ನವ ಅಮಸುಂಗ್ ಸಥೋಕ್ ಸಜಿಂದ ಮತಂ ಸಂಗ್ಬ ಹಂಥನ್ನವಗಿದಮಕ್ ಪೀಖಿಬನಿ ಪ್ರೊಜೆಕ್ಟ್ಸಿಂಗ್ ಅದುಗಿ ಮನುಂಗ್ದ ನ್ಯಾಷನಲ್ ಹೈವೇ 39 ಅಮಸುಂಗ್ ವಾರಾಣಸಿ ರಿಂಗ್ ರೋಡ್ಗೆ ಮರಕ್ದ ಕಿಲೋಮೀಟರ್ 96 ಲೋಮ್ ಸಾಂಗ್ಬ ಲೇನ್ 6 ಅಮ್ ಲೈಬ ಗ್ರೀನ್ ಫೀಲ್ಡ್ ಎಲಿವೇಟೆಡ್ ಕೊರಿಡೋರ್ ಯಾವರಿ ಮಸಿ ಲುಪಾ ಕೋಟಿ 13 ಚಮರಿ ಚಂಗ್ನ ಸಾಗನಿ ನ್ಯೂ ದೆಹಲಿದ ಪಾಮಿಸಿಂಗ್ ದ ವಾಂಗಾಂಗ್ ಬದ ಇನ್ಫಾರ್ಮೇಶನ್ ಅಮಸುಂಗ್ ಬ್ರಾಡ್ಕಾಸ್ಟಿಂಗ್ ಮಂತ್ರಿ ಅಶ್ವನಿ ಬೈಸ್ನೋನ ಹಾಯ್ ಕ್ಯಾಬಿನೆಟ್ನ ಅಯಾಬ ಪೀಖಿಬ ಅತೈ ಪ್ರೊಜೆಕ್ಟ್ಸಿಂಗ್ ಮನುಂಗ್ದ ವಾರಾಣಸಿ ಸಹರ್ಗಿ ಬರುನಾ ತುರೆಲ್ ಖೊಂಗ್ಬಾನ್ದ ಲುಪಾ ಕೋಟಿ 13 ಚಂಗ್ನ ಸಾಗದಬ ಕಿಲೋಮೀಟರ್ 92 ಸಾಂಗ್ಬ ಲೇನ್ 6 ಅಮಸುಂಗ್ ಲೇನ್ 4 ಒಯ್ಬ ಎಲಿವೇಟೆಡ್ ಕೊರಿಡೋರ್ ಯಾವರಿ ಕೇಂದ್ರಗಿ ಮಂತ್ರಿ ಮಂಡೋಲ್ನ ಲುಪಾ ಕೋಟಿ 100,03 ಚಮ್ಗ ಚಂಗದಬ ಸೆಮಿಕೋನ್ 2.0 ಪ್ರೋಗ್ರಾಮ್ ಸೊ ಅಯಾಬ ಪೀಖಿ ಶ್ರೀ ಅಶ್ವನಿ ವೈಷ್ಣೋನ ಹಾಯ್ ಸೆಮಿಕೋನ್ 1.0 ಪೈಖತ್ಕಿಬ ಅದುಗಿ ಖೊಂಗ್ಜೆಲ್ ದಾಸ್ ಕೆ ಮಸಿನ ಭಾರತ್ಪು ಮಾಲೆಮ್ಗಿ ಸೆಮಿ ಕಂಡಕ್ಟರ್ಗಿ ಮ್ಯಾಪ್ತ ಯಾವನಬ ಸರ್ಕಾರ್ಗೆ ಅಸೆಟ್ಪ ಫಿರೆಬ ಅದು ಹೇನ ಜೆಸಿನ್ ಹಲ್ಲಗನಿ ಮಾಂಗ್ನ ಹಾಯ್ ಸ್ಕೀಮ್ ಮಸಿನ ಮರು ಒಯ್ಬ ಲಮ್ಸಿಂಗ್ದ ಸೆಲ್ ಥೋಮ್ ಸಪ್ಲೈ ಸೆನ್ ಅಮಸುಂಗ್ ಟೆಕ್ನಾಲಜಿಗಿ ಲಮ್ದ ತೆಂಗ್ಬಾಂಗ್ ಪೀಗನಿ ಲುಪಾ ಕೋಟಿ 1,60,000 ಚಮಂಗ ಸಂಗದಬ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಸು ಕೇಂದ್ರಗಿ ಮಂತ್ರಿ ಮಂಡೋಲ್ನ ಅಯಾಬ ಪೀಖ್ರೆ ಆತ್ಮನಿರ್ಭರ್ ಭಾರತ್ಗೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಫಾರ್ ಯೂರಿಯಾ 2026 ಲೈಬ ಅಸಿಗಿ ರೇಲ್ ನೆಟ್ವರ್ಕ್ ಕಿಲೋಮೀಟರ್ 95 ಹೆಂಗರ್ಹನಬ ಪ್ರೊಜೆಕ್ಟ್ ಅನಿಸು ಮಂತ್ರಿ ಮಂಡೋಲ್ನ ಅಯಾಬ ಪೀಖ್ರೆ ಇಂಡಿಯಾ ಮೆಟ್ ವಿಭಾಗ್ನ ಹೈರಿ ಮಣಿಪುರ್ ಯಾವನಸಿ ಅವಾಂಗ್ ನೋಂಪೋಕ್ಕಿ ಮಫಮ್ಸಿಂಗ್ದ ನೋಂಗ್ಚೂರಬ ಯಾಯ್ ವಿಭಾಗ್ ಅಸಿನ ಹೈ ಮಸಿ ಮಣಿಪುರ್ ನಾಗಾಲ್ಯಾಂಡ್ ಮಿಜೋರಾಂ ತ್ರಿಪುರಾ ಅಸ್ಸಾಂ ಮೇಘಾಲಯ ಬಿಹಾರ್ ಛತ್ತೀಸ್ಗಢ್ ಜರ್ಖಂಡ್ ಸಬ್ ಹಿಮಾಲಯನ್ ವೆಸ್ಟ್ ಬೆಂಗಾಲ್ ಸಿಕ್ಕಿಂ ಅಮಸುಂಗ್ ಉತ್ತರಾಖಂಡ್ಗೆ ಮಫಮ್ಸಿಂಗ್ದ ನೋಂಗ್ಚೂಗನಿ ಅರುಣಾಚಲ್ ಪ್ರದೇಶ ಗಂಗೆತಿಕ್ ವೆಸ್ಟ್ ಬೆಂಗಾಲ್ ಅಮಸುಂಗ್ ಒರಿಸ್ಸಾದ ಅಸಿ ಅಕನ್ಬದಗಿ ಯಾಮ್ನ ಕನ್ಬ ನೋಂಗ್ಚೂಗನಿ ಹೈನ ಮೆಟ್ ವಿಭಾಗ್ನ ಒರೆಂಜ್ ಅಲರ್ಟ್ ಲೌಕ್ಥೋಕ್ರೆ ವೆದರ್ ಏಜೆನ್ಸಿ ಅಸಿನ ಹೈ ಪಂಜಾಬ್ ಹರಿಯಾಣ ಚಂಡೀಗಢ್ ಡೆಲ್ಲಿ ನೋಂಗ್ಪೋಕ್ ಅಮಸುಂಗ್ ನೋಂಗ್ಚೂಬ್ ಥಂಗ್ಬ ರಾಜಸ್ಥಾನ್ ಅಮಸುಂಗ್ ನೋಂಗ್ಚೂಬ್ ಥಂಗ್ಬ ಉತ್ತರ ಪ್ರದೇಶದ ಲಾಕ್ಲಿಬ ನುಮಿನಿ ಹುಮ್ನಿ ಅಸಿದ ನೋಂಗ್ ಪಾರಬ್ನ ಸೂಗನಿ ಹೈರಿ ಅಮರೋಮ್ದ ಆಂಧ್ರ ಪ್ರದೇಶ ತಮಿಳುನಾಡು ಪುದುಚೇರಿ ಅಮಸುಂಗ್ ಕರೈಕಲ್ದ ಅಸಿ ಕಾ ಹೆನ ಸಾಬಗಿ ಅವಾಬ ಮಯೋಕ್ನರಬ ಯಾಯ್ ಹೈರಿ ತಾಬಿರಿಬ ಪಾವ ಅಸಿ ಆಕಾಶವಾಣಿ ಇಂಫಾಲ್ದಗಿನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಹರಿಯಾಣ ಚಂಡೀಗಢ ಅಮಸುಂಗ್ ಪಂಜಾಬ್ ಖೊಂಗ್ಸತ್ತ ಹೆಯಂಗ್
Zinda amasung Sonipat ki marakta sengadaba laibak asigi ihan hanba hydrogen rail gali lamthagani. Pradhan Mantri Narendra Modi Eklabya Stadium da lupa koti lising tara mari satret longgi tongan tongan basa ko tharangi project sing kharagina jatra hongani aduga kharana sangagani. Madugi tungda numirung ba matungda Sri Modi Chandigarh da satkani amasung mapham aduda lupa koti lising taruk chatruk henbagi tongan tongan basa ko tharangi project sing jatra hongani amadi sangagani. Mangna Chandigarh gi Postgraduate Institute of Medical Education and Research da Advanced Mother and Child Center amasung Advanced Neurosciences Center sangagani. Pradhan Mantri Jalandhar dasu tonga tonga basa ko tharangi project kya jatra hongani amasung sangagani. Railway ticketing da hena laithok hanaba amasung sizinaba da hena laihanaba gi damak Railway Mantralay na Indian Railway Catering and Tourism Corporation IRCTC gi anoba beta website haudokre. IRCTC na anoba beta version asida hanadagi hena lammari da phibam phagar halagani. Ahanbada masida kana daba capsa pop up flashing graphics amadi atai masak sing yahundre. Ani subada passenger sing na class khudingmaki ahangba sit sing uba phanglagani. Ahum subada ticket book tawbada hena laithok halagani aduga mari subada na website asigi matengna passenger sing gi akopa marol yahunduna thambana mathangi ticket kakpada hena laithok halagani. Ayushman Bharat scheme bu aran bamong da sizna bagi da mag Uttar Pradesh sarkar na raja du gi Biznor jila da laibo hospital tara taruki mathak ta thabak laukhat khre. Mukhyamantri Yogi Adityanath ki minjang makha da State Agency for Comprehensive Health Insurance scheme na Biznor gi hospital kunda surprise inspection chatki. Madu da hospital tara taruk na Ayushman Bharat scheme bu aran bamong da sizna bagi thawong thengna ki bani. Laibak asigi marifu suba ningtam numit palan gi yanglaga Delhi gi Lal Kila complex da miyam sangba thingle complex asida ningtam numit palan gi sem sari ba sigi yanglaga Archaeological Survey of India ASI na thingba si thamki bani. ASI gi senior official aman hai sehi kuding gi ningtam numit palan tharom gi yanglaga thingba si thamduna lakpani. FIFA World Cup lising ni kuntaru ki final da Spain ga Argentina ka thengna ragani. Haukiba hing da America gi Atlanta Stadium da sana kiba ani suba semi final da mamangi champion Argentina na England bo panzil ani amada mai thiba pikhi tha sigi tarama panda ahum suba mapham gi damak France amsung England thengna gani aduga final da na Spain ga Argentina ga tha sigi kunda lamba tauna ragani. America na hairi Strait of Hormuz da vessel sing aso engam thok tana bugi damak leba sina Iran da nauna landa khibani. US military na hai Strait of Hormuz da Iran na vessel sing target tawba hanthana ba anirak suba oinangrang landa khibani. Rashtrapati Donald Trump na su yamna maru oiba isingi lambi Strait of Hormuz da Tehran na khudum chanba hanthana ba America gi military operation kan kharhana ba wapham phongdo khi. Maragasida ngase yuk Tehran da air defense ki thabak thorum kan khat pagaloina na ahoba pokhai ba gi makhol thoganduna miyam bumikum na hum singna lehen khi. Iran na Bahrain amasung Kuwaita America gi military target singda landa khre haina dabi tawroba tungda America na khongthang si paikhalapani. Arubada maroiba pau amuhana Bhagavan Jagannath mayambung balabhadra amadi machanupi Subhadra gi kang sing bagi thorum ratha jatra ngasidagi Orissa gi Puri da haure. Kendra gi mantri mandol na Uttar Pradesh ta Varanasi gi damak elevated highway project ani gi lupa koti kun manga gi sanphom kai thokpagi ayaba pi khre. Pradhan Mantri Narendra Modi na Haryana gi Jindam Sung Sonipat ki marakta sengadaba laibak asigi ihan hanba hydrogen rail gari lamtharagani amasung FIFA World Cup lising ni kuntaru ki final da Spain ga Argentina ga thengnaragani pauloi jare.

ಶಾಂತಿ. ಜಗತ್ ಸಂಸಾರ ಸಿದ್ಧಲೇರಿವ ಜೀವ ಪುಣ್ಯಮಕ್ಕಿ ಪುಕ್ನಿಂಗ್ ವಾಖಲ್ ಹಕ್ಚಾಂಗ್ ಲೈತಾಹನ್ ಬೀದುನ ಇಂಥರವ ಥಮೋಯ್ ಲೈತಾರವ ಪುಕ್ನಿಂಗ ಲೋಯ್ನನ ಪುಕ್ನಿಂಗ್ ಹಕ್ಚಾಂಗ್ ಅನಿಮಕ್ ತಗತ್ ತಗತ್ ತೇಕ್ನ ಅನಾ ಏಕ್ ಲೈತನ ಇನ್ನ ತಪ್ನ ನುಂಗ್ಶಿ ಶಾನನ ಪಾನ್ಮಿನ್ನವ ಹಿಂಗಿನ್ನವ ಹಾಯ್ಬದು ಓಯ್ರಸನು ಹಾಯ್ನ ಅಸಿಗುಂಬ ಶ್ರೀ ಶ್ರೀ ಜಗತ್ ಬಂಧು ಇವಂಗೋಗಿ ಮಪಾ ನಾಯ್ದ್ರವ ಲೀಲಾ ಕುಂಸಿ ಕುಂ ಲಿಸಿಂಗನಿಗ ಕುಂತರುಕ್ ಅಸಿಗಿ ರಥ ಜತ್ರಾಗಿ ಥೌಳಂ ಅಸಿಗಿ ಹೌಗ್ದೋಕ್ ಚರಕ್ ಪಮಿ ಕುಪ್ತ ಆಕಾಶವಾಣಿ ಇಂಫಾಲ್ಗಿ ಥೌಮಿ ರನ್ನಿಂಗ್ ಕಮೆಂಟರಿ ಥೌಗಲ್ ತೌಜರಿವ ಮಿತ್ರ ಊಬ ಪಾವ್ದಂ ಥಂಜರಿವ ಐಕೋಯ್ಗೆ ಮೈಕೈದಗಿ ಯಾಯ್ ಫೈ ಪಾವ್ ಪಿಜರಿ ಪುಂದಮಕ್ಕಿ ಯಾಯ್ ಫನಬಗಿದಮಕ್ತ ಜಗತ್ ಕಿ ಮಬು ಶ್ರೀ ಶ್ರೀ ಜಗನ್ನಾಥ್ ಶ್ರೀ ಶ್ರೀ ಜಗತ್ ಬಾಂಧು ಜಗತ್ ಕಿ ಮರು ಇಬೋಬಾಗಿ ಸೊರೋಂ ಥಂಬಾಂದ ಕೋತಿ ಪ್ರಣಾಮ್ ಕಚ್ಚರಿ ಕದಾಚಿತ್ತ ಕಾಲಿಂದಿ ತತ್ತ ವಿಪೀನ ಸಂಗೀತ ತರಲೋ ಮುದ್ದಾ ಬಿಹಾರಿ ನಾರಿ ಬದನ ಕಮಲ ಶ್ರದ್ಧ ಮಧುಪಾಹ ರಾಮ ಶಂಭು ಬ್ರಹ್ಮಾಮರಪತ್ತಿ ಗಣೇಶಾರ ಚಿತ್ತ ಪಾರೋ ಜಗನ್ನಾಥ ಸ್ವಾಮಿ ನಯನ ಪಾಥ ಗಾಮಿ ಭವತು ಮೇ ಪುಕ್ನಿಂಗ್ ಪೆಂದೀವ ಕರಿಗುಮಮಿ ಕುಪ್ತ ಜಗತ್ ಕಿಮಪು ಶ್ರೀ ಶ್ರೀ ಜಗನ್ನಾಥ್ನ ಜಮುನಾಮ ಪಾಂಗಿ ನಿಂಚಿನ ಸೇಮ್ ಸಾರವ ಹೈಕೋಲ್ ಹೈಕೋಲ್ದ ಸುಮತ್ಲವ ನುಂಗ್ಸೀರವ ಬಾಸಿ ಕೊಂಜೇಲ್ ಭಕ್ತ ಸಿಂಗ್ದ ಪಿನಬಿರಿ ಅದುಗುಂಲವ ಬ್ರಹ್ಮ ಶಿವ ಲಕ್ಷ್ಮೀ ಗಣೇಶ್ನ ಸಿಂಗ್ವ ದೇವತಾ ಸಿಂಗಿ ನಿಂಗ್ನ ಪಂ ಓಯ್ ಬಿರಿವ ಏ ಜಗತ್ ಕಿಮರೋ ಜಗತ್ ಕನ್ ಬೀರಿ ವೈಭವೋ ಥಂಬಾಲ್ ಬುಂಗಂ ಜರಬ ಮಿಸ್ನಾ ಅನೀನ ಮಂಗಾಲ್ ನಾಯ್ ಹಲ್ಲಬ ಮೈ ಥೋಂಗ್ ಅದುನ ತೋಲವನ ನಾಯ್ಗಿ ಮಿತ್ ಮಾಂಗ್ದ ಗಾನ್ ಥೋಯ್ ಬೀರಡೆ ಮಸ್ಸಿಗಿ ಮಿಕುಪ್ ಅಸಿದ ಮಾಲೇಮ್ಗೆ ಲೇಂಗ್ಲಿ ಪಾಲಿವ ಅಚ್ಚಚ್ಚತ್ತ ಖ್ವಾಯ್ ಪುನ್ಮಕ್ ಪು ನುಂಗ್ಸಿ ಮಿಜೇಂಗಿ ಥೌಜಾಲ್ಗಿ ಇರಿ ಖಿಕ್ ಪಿಯುಕೋ ಹೇ ಜಗತ್ ಕಿಮಪು ಹೇ ತೈಬಂಗಿ ಥೋರೆನ್ ಥೋರವ ಭಗವನ್ ಚೋರೋನ್ ಥಂಬಾಲ್ದ ಸಂಜರದುನ ತೋಲವನ ಹನ್ನ ಹನ್ನ ಪ್ರಣಾಮ್ ಕಚ್ಚರಿ ಹೇ ಜಗನ್ನಾಥ್ ದೇವ ಹೇ ದಯಾನಿಧಿ ನುಂಗ್ಸಿ ಜರವೈ ಕಾಯ್ ಕುಂದ ಜರವ ಆಕಾಶವಾಣಿ ಇಂಫಾಲ್ಬು ಸಾಂಗ್ಲವ ಸಹಿ ಲಿಸಾಂಗ್ ಸಿದ್ನ ನುಂಗ್ಸಿ ಬಿರಕ್ಲಿವ ಇರಂ ದಮ್ಮ ಸಿಗಿ ಮಮಲ್ ನಾಯ್ದ್ರವ ಆಕಾಶವಾಣಿ ಇಂಫಾಲ್ಗಿ ಲಿಸ್ನರ್ ಪುಂದಮಕ್ಪು ಶ್ರೀ ಶ್ರೀ ಗೋವಿಂದ ಜಿಗಿ ಮನಿ ಮಂದಿರ್ಗಿ ಪ್ರರಾಂಗೋನ್ನಸಿದಗಿ ನಸಿಗಿ ರಥ ಜತ್ರಾಗಿ ಮಿತ್ನ ಉಬ ಪೌದಂ ಥೌಗಲ್ಗಿದಮಕ್ ಸೇಮ್ ಸಾಜರಿಬ ಅಹಾನ್ಬ ರನ್ನಿಂಗ್ ಕಮೆಂಟರಿಗಿ ಯೂನಿಟ್ ಯೂನಿಟ್ ಅಸಿಗಿ ಇನ್ಚಾರ್ಜ್ ಒಯ್ಬಿರಿಬ ಆಫೀಸರ್ ಸಿಂಗ್ ಮಿತ್ನ ಉಬ ಪೌದಂ ಖೊಂಜೇಲ್ ಓಯ್ನ ಥಂಜರಿಬ ಐ ಶಾಮಕ್ ಖೈರಾಕ್ಪಂ ವಿಶ್ವಾಮಿತ್ರ ಸಿಂಗ್ ಲೋಯ್ನ ನೈಗಿ ಮರು ಹೈಕ್ರೂಜಂ ದೇವೇಂದ್ರ ಸಿಂಗ್ ಅಮದಿ ಇಂಜಿನಿಯರಿಂಗ್ ಯೂನಿಟ್ ಪೊಂದ ಮಕ್ಕಿ ಮಹು ಚಿಂಜರಗ ಪೊಂದ ಮಕ್ಕಿ ಚೌರೋನ್ ಸೋಕ್ನ ಕುರುಂಜರಿ ಅಸಿಗುಂಲಬ ಆಕಾಶವಾಣಿ ಇಂಫಾಲ್ಗೆ ಥೌಗಲ್ ಸಿಬು ತಾಬೀರಿಬ ಅಹಲ್ಲಮನ್ ಲಾಯ್ ಗುರು ಜೋನ್ ಬ್ರಾಹ್ಮಣ್ ವೈಷ್ಣವ್ ಇಮಾಯಿ ಬೇಲಿ ಸಿನಿಶಲಿಸೆ ಕ್ವಾಯ್ ಪುಂದ ಮಕ್ಕಿ ಮಫಂದ ಹೌಜಿಕ್ ಥಂಜರಿಬ ಮಿತ್ನ ಉಬ ಪೌದಮ್ಮಸಿ ಶ್ರೀ ಶ್ರೀ ಗೋವಿಂದ ಜಿ ಇಬುಂಗೋಗಿ ಮನಿ ಮಂದಿರಿಗೆ ಹೆಕ್ ಮಯೋಕ್ನ ಲೈರಿಬ ಮಂದಿರ್ಗಿ ನೋಂಗ್ ಪೋಕ್ ಥಂಗ್ಬದ ನಿಂಥೀನ ಲೈತೇಂಗ್ಲವ ಇಬುಂಗೋಗಿ ಮಾಂದೋಪ್ ಅಸಿಗಿ ನೋಂಗ್ ಸುಪ್ ಥಂಗ್ಬ ಅವಾಂಗ್ ನೋಂಗ್ ಸುಪ್ ಥಂಗ್ಬ ಸರುಕ್ತ ಆಕಾಶವಾಣಿ ಇಂಫಾಲ್ಗಿ ರನ್ನಿಂಗ್ ಕಮೆಂಟರಿ ಎಸ್ಸಿಗಿ ಯೂನಿಟ್ ನಂಬರ್ ಒನ್ ಅಹಾನ್ದ ಯೂನಿಟ್ ಅಸಿರ ಥೌಗಲ್ ತೌಜಬನಿ ಥೌಗಲ್ ಫಂಗ್ಜಬನಿ ಮಯಾಮ್ಗಿ ಮಿತ್ನ ಊಬ ಪೌದಮ್ಮಸೆ ಐಕೋಯ್ನ ಲಾಂಥೋಕ್ಜಬನಿ ಮಿಯೋಯ್ಬಗಿ ಪುನ್ಸಿ ತಂಬಂಗಮ್ದಬ ಮಪೋಕ್ನಿ ಮತಮ್ಮಮದ ಆಕಾಶವಾಣಿ ಇಂಫಾಲ್ಗಿ ತಾಬಿರಿಬ ಭಿಯೋರ್ ಸಿಂಗಿಲಕ್ತ ಮಸೀದಿ ಪಾಂಗಲ್ ಮಯೇಂಗ್ ತಾಬಿರಕ್ಲವ ಮಮಾಲೈ ಅದುಂಗೈದದಿ ಖುಡ್ನ ಖೋಂಗ್ನ ಲೇಂಗ್ ಓತ್.

0: ಆರತಿ ತೊಗಲಸಿ ಮಹಾ ಮಹಾ ಭಾಪ್ ಯಾಮ ನುಸಿರುವ ಅದು ಭಾಪ್ ಅಮ ಸಿಲ್ಲದ ತೌರಿವಾದು ಗುಂಬ ಭಾರತಿ ಅದು ವೈ ಶ್ರೀ ಶ್ರೀ ಜಗನ್ನಾಥನ ಇಂದ್ರ ಈಶ್ವರ ಪೌರಕ್ಕಿವ ಆವಿರ್ಭೂತ ತೊಡಕ್ಕಿವ ಮಪಂ ಮಹಾಬೇದಿ ಸಿಂಗ್ಲೈವ ಗುಂದಿ ಚಾಮನ್ ಕೂದು ಚತ್ಲು ಅಶುಲ್ಲ ತಪ್ಪಿಸಿವ ಇವೋ ಹಿಯ ತಲ್ಲದು ನಿಖುದ ಸದನಿ ಸಿಂಜೆ ದಬ ನಮ್ಜದೆ ಅಕೋಯಿದಿ ಮಣಿಪುರ ಇರಂ ದಮಸಿಗಿ ನಿನ್ ಚೀಜರವ ಆರ್ಟ್ ಅಂಡ್ ಕಲ್ಚರ್ ಗೆ ಕಂಪ್ಲೆಕ್ಸ್ ಕಲಾ ವಿದ್ಯಾಗಿ ಇದು ಸಂಸ್ಥಾನ ತೋಳಾನ್ ತೋಳಾನ್ ಯೂನಿಟ್ ಮಣಿಪುರ ಗ್ರಾಮೀಣ ಕಿ ನೈ ಇರಸಿ ಒಂದು ಸಂಸ್ಥಾನ ಸಿಗಿ ಅದೋಪ್ನ ಮಪುಂ ಪಾರವ ಮಪುಂ ಸಿಗಿ ಇಬಲೋಗೆ ವಾನ್ ಪುಂಸನ ತೋನ ಸಿದಗಿ ಹೌಜಿಕ್ ಸಿ ರೋತ್ ತಕ್ಕಲೆ ಕಟ್ ಪಿರಂತುಂದ ಪೂಜಾ ಅಗ್ರ ಕಚ್ಚರವ ಮತುಂದ ಆರತಿ ಕಚ್ಚರಿ ಲಾಂಜರಿ ಹೌನಬಿ ಥೌರಂ ಕಯಾನ ಕುಪ್ ಮಸೋಯ್ ಪದನ ಮಸಿಗಿ ತುಂದ ಗುಂದಿ ಚಾಮಂದಿ ಡಲ್ಲಿ ಎಂಬಗಿ ಭಾತ್ತ ಇಬಲೋ ಸಿ ಹೌಜಿ ಹೌಜಿ ಅವಾನ್ ತಂಬ ಎನ್ಎಸ್ಎಫ್ ದೇಶ ಲೇರಿವ ಮೇನ್ ಗೇಟ್ ಅಸಿ ಅವನ ಇಬ್ಬ ಒಲೆಯಲ್ಲದೊಡಿಬನಿ ಅದು ಒಲೆಯಲ್ಲದ ಮತ್ತುಂದ ಅಮುಕ್ ಖಂಡ ಮಮಾಯ ಲೇದಿನ ಇಬ್ಬ ಒಲ ಪಿಗದೊಡಿಬನಿ ಅಸಿಯನ್ನ ಅದುವೈಗಿ ಗುಂದಿ ಸಾಮಂಜಿಯಲ್ಲೇ ಹಿಬ ನಬಜಚ್ಚ ಅದುಗಿ ಭಾವನಸದು ಶಿಶಿಲ್ಲದ ಐಕೋಯ್ನ ಅಸಿಯುಂದ ಕಚ್ಚರಿಬ ಇಂಗೇನ್ಗಿ ನಿನಿ ಪಾಂಡ ಪಂಕಲಕ್ಕೂ ನಿನಿ ಪಾಂಡ ನಿಮಿತ ಪಾಂಥೋಕ್ ಚರಿಬ ರೊಚ್ಚ ಜಚ್ಚ ಮಸಿಗಿ ಅತೋಪನ್ನ ನಿ ನಮನ ಹುಜಿತ ಸೋಂಗಚಕಿಬ ನರಜಟ ಹೈನ ಸುಖಂಗೈ ನಂದಿ ಘೋಷ್ ಜಟ ಹೈನ ಸುಖಂಗೈ ಪತಿತ ಪಾವನ ಜಟ ನತ್ರಗ ಮಹಾಬೇದಿ ಉತ್ಸವ ಮಹಾಬೇದಿ ಸಿಂಗಲೈವ ಮಫಮದದ ಇಬುವನ ಲೆಂಗ್ದಿ ಬಗೆ ಉತ್ಸವ ಹಾಯ್ದುನ ಅಸುಮ್ನ ಖಂಗೈ ಹೌಸಿಕ್ ಮಯಾಂ ಪುನಮಕ್ ಮಾಂಗ ತಾರಿಬ ಲೋ ಚಿಂಗದ ಥೌರಿ ಸಿ ಥೌರಿ ಹೈಜನ ನಿ ಯೋಲಿ ಯೋಟ್ಕಿ ಮರಿ ನಿ ಥೌರಿ ನಗ ಸಿಂಗಲ ಮನತೆ ಯೋಟ್ಕಿ ಅಸುಲಬ ಮರಿಯಸಿ ಅಮುಕ್ತಾಗ ಸೋಕ್ಸ್ ಪಾಯ್ ಬನತವ ಪಾಯ್ ಭ್ರಮ್ ಲೈತೆ ಯೋಲಿ ಎಸೆ ಪಾಯ್ ಭ್ರಮ್ ಲೈತೆ ಮುನ್ನರಿ ಪಾಯ್ ಭ್ರಮ್ ಮುನ್ನರಿ ಖನ್ನರಿ ಅಯಕ್ ಪೈ ಬಗೋಗೆ ವಿಲಾನಿ ಪಿಕ್ಲಬಾನಾಂ ಸಿಂಸು ಸೇಂಸೆ ಲೈ ಮಮಾ ಒಯ್ಬ ಮಪಾ ಒಯ್ಬ ಹಲ್ಲ ಮನ್ ಪುದಿರೈ ಬಸಿನ್ನ ಅನಾನ್ ಸಿನಸಿಬು ರೋಟ್ ಕಿ ಸಖಾ ಮನಾತ್ ನಕ್ ತನಬ ಕನ್ನ ಸೆನಬಿರಿ ವೋನನ ಇಬನೋ ವಿಜೋಟ್ಲಿ ಎಸಿ ಪಾಯ್ ರದಮ ಹುಸಿ ಇಬಗೋ ಗುಂದಿ ಚಾಮಂದಿ ತನ್ನಲೆ ರಕ್ಲೆ ಶ್ರೀ ಶ್ರೀ ಜಗತ್ ಬಂಧು ಮಯಾಂಬು ನಿಬಲು ಬಲಭದ್ರಾಮ ಚಲಿಬೇಮ ಸುಭದ್ರಾಗಲೇಮನ ನಿಂಥಿ ಜರಬ ಅದು ಉಮ್ಲಬ ಮಹಾ ಮಹಾರಸ್ಯ ದಿನಿ ಅಕ್ಕೋಯ್ನ ಉಜರಿಬ ಚುಪ್ಚರಿಬ ಇಂದ್ರ ಸೇನ ಚಾಟ್ರೆ ಗುಂಪನು ತೋಯ್ ಮೈದಿನ ಸಿಂಗ್ ಥಂಗ್ ಖೋಂಬ ರಾಜೋ ಶ್ರೀ ಭಾಗಚಂದ್ರ ಸನಾ ಹಕ್ತಕ್ತಗಿ ಇರಾ ಪೂಜಾ ಹುರಕ್ಲಬ ಶ್ರೀ ಶ್ರೀ ಜಗನ್ನಾಥ್ ಇಬಲೋಗಿ ಅದು ಒಂದು ವೈಭವ ಥೌಜಾಲ್ದಗಿ ಇಂಗ್ ಸಿಂಗ್ ಮಗ ಚನಿ ಪಾನ್ ಕುಂಠಾ ನಿಥೋಗಿ ಇಂಗೇಂಗಿ ನಿ ಪಾಂಡ ರಥ ಜತ್ರಾ ನಿಮಿತ್ ಇಂಗ್ ಥೌ ಸಿಂಗ್ಲ ನೊಂಗ್ರೇನ್ ಖೋಮ ಮಹಾರಾಜ್ ಗಂಭೀರ್ ಸಿಂಗ್ ಸನಾ ಹಕ್ ತಕ್ತಗಿ ಮಣಿಪುರದ ಕಾಂಗ್ ಸಿಂಗ್ ಹೌರಕ್ಕಿವನಿ ಆಯ್ನ ನಿಪುನ್ ತಿಂಗ್ ಯಾನಡಿ ನಶಿ ಭಾವ ಥಾಜನಡಿ ಕಡಿಗುಮ ಖುದೋಂ ಸಾಧವ ಲೈಬಾಕಿ ಇಸಿಂಗ್ ಸಾವ್ ಅನಾಯ ಖುದೋಂ ಸಾಧವ ಲೈಬ ನತ್ತನ ಲೇತ್ತನ ಕಾಂಗ್ ಸಿ ಹಾಯ್ ಬಚಹಿ ಸಿದಿಗ ಹೌರಕ್ ಸಿಂಗ್ ಅಪ್ಪನ ಕುಂಸಿ ಸಹಿ ಲಿಸಿಂಗ ನಿ ಕುಂತರುಕ್ ಅಸಿ ಭೋಗ ಪಾರಗದಿ ನಶಿ ಮನಿ ಮಂದಿ ಎಡಗಿ ಸಿಂಥೋರತ್ ನಿಭ ರೋಟ್ ಅಸೆ ರೊಥ ಜತ್ರಾ ಅಸಿ ಸಾಮಗ ಮರ್ಫುದರಾ ಮರಿ ರಕ್ ಸೂಬ ರೊಥ ಜತ್ರಾ ನಿ ಹಾಯ್ನ ಅಖಂಗ ಹಿ ಸಿಂಗ್ನ ಸುಮ್ನ ತಂಬೀರಿ ಔಜಿಕ್ ಆಕಾಶವಾಣಿ ಇಂಫಾಲ್ಗಿ ಮಹಾರಾಜ್ ಭೋಜ್ಚಂದ್ರ ಕಾಲೇಜ್ಗೆ ಮಮಾಂಗದಲ್ಲಿರುವ ಯೂನಿಟ್ ಅಸಿಗೆ ಮಮಾಂಗ ಭಕ್ತ ವೈಷ್ಣವ್ ಸಿಂಗ್ ಶ್ರೀ ಶ್ರೀ ಗೋವಿಂದಜಿಗೆ ಸನಾ ಪಲ ಮಣಿಪುರ ಸ್ಟೇಟ್ ಬ್ಯಾಂಡ್ ಪಾರ್ಟಿ ಅದಕ್ಕೆ ಮೈಕೈ ಮೈಕೈ ಮಣಿಪುರ್ಗೆ ಮೈಕೈ ಪೊಮ್ನಮಕ್ತಗೆ ಲಾಖ್ರವ ಪಾಖ್ರವ ಲಂಬೀನಿ ಒಂದೋಗ್ನ ಪಾಕ್ನ ಹಂದಕ್ ನೌನ ಸೇಮವ ಸಿಮೆಂಟೆಡ್ ಲಂಬಿ ಎಮ ಓಯ್ರವ ಸೇ ಮಸಿ ನೀ ಚಟ್ಫಮ್ ಲೈತ್ರೆ ಹುಜಿ ಅಕೋಯ್ ಅಕೋಯ್ನ ಹುಜಿಕ್
1: pizza river dame running kam in tari si gi mamang de kari thoi yogi hai ba phau ba ai khoi uzadre ai taw yang te lep khat chage ko udre udre adu ne lep khat chari hauji lep khat laga ai khoi no uzari bi si angak padrishani mayam de mit no ba pau dam pizari tamgada bane yami matam na teli amukta da pun hai bi su yajade adu na awab gi masagam hoi jari koirak pam biswamitra me de gi marup devendra ai gi marup devendra na muk mayam gi thogal mathe kama mindo hubo paudam thambi gani
2: thaget chari ai gi marup khairak pam biswamitra nasi gi senglaba ingen gi nini panba sri jagannath ki rath jatra gi senglaba numit asida ngaha ki mamang da ikhoina sri sri govind ji gi mani mandir dagi murti bigraha ahum masina lengthok khiduna ningthi na leitenglaba phut nifu go taruk makhai wangba kang asigi singa sonde lengkhalaba matung da ngasi kang ase lamdo masigi maikei pumna makte gi lengbi rakli ba bhakta vaisnob singh na kang ase chingnana bagi damakta sem saba pumloi loire manipur gi state ben party ama oiri ba manipur rifles gi ningthi jaraba ben party aduga sri sri govinda ji gi sankirton pala amadi ekoi gi thangta gi mahiroi singh aduga nupa macha nupi macha mayamama aduga pujari bhakta vaisnob kayana ekoi gi road asi gi mang da road asi bu chingnana bagi tam jem saduna hoje ekoi gi min no ba pawdam jari ba asi gi mang makta da manipur rifles ki ben party ai koi gi running commentary boot minno ba paudam asi lathok tuna chatkre aduga tapna tapna masi gi road asi ai koi na paudam jari ba asi road khamli ba mapham masi dagi road asi hujik ching ba hokre onthok na ningthi jakhra ba phut nifu ga taruk makhai wang ba road ase ngasi manipur gi mai gi pumna mukte gi leng bi rakli ba bhakta vaisnob singh na road ki thori yodi asi pai duna chingba horagle road asi tapna tapna ngasai road khamlamba mapham maharaj budhachandra college gi ahan ba main gate tu dagi hauraduna awang pangna ai koi gi manipur state film development society gi gate sri sri govinda ji gi hojang sangpham gate adu tamna lenga dori bani marakta ai koi gi hai lai aduga uhai wahai kachanabagi damakta marakta barti seba phangjanabagi damakta mafam ani ahum dasu ai koi gi ngasi gi ningthi jaraba road ase jagabandhu gi road ase khamduna ai koi gi hai lai kachaga dori ba barti seba phangjaga dori ba sing adugi damakta su ibungo na wokpi gani aduna ngasi gi yamna ningthi jaraba nong chingi fibam hairu rage su nungsha sade haibadi ngasai ayukta nungsha sarambodo hojikti nungsha si lechin na khanjin khiduna lengbi rakli ba bhakta vaisnob singh da yamna taing taing ba nungai ra ba adugumba numit ama pibiri masimak sri sri jagabandhu gi thaujal mipum khoding makta pibira bani thoidok hendok na manipur da khoi gi ngasi lengbi rakli ba miyam asi de ge khoi na khangjabadi mipum khoding mak ai khoi gi ishor gi prem bhakti ras asi pamjai shanti pamjai haibasini aduna ngasi gi sri sri jagabandhu gi kangching ba thoram asina lamdam asida ing tappa hena mara tappa mipum khuding makki nungsina ba adugo ma chakhat pa do soidena pubira kani haibagi ai koina paudam jari ba sigi hek mangda ngasi gi sri sri jagannath ki ningthi na leiteng laba kang ase ai koi gi paudam jari ba sigi hek mangda aujik mikup kharagi oina khamli masi ai koi gi road ki chingbiri ba oi amadi yet sidais da chingbiri ba miya masina road ki chali ba sigi mayon do khajik hek onar ko matam da madugi sindok sinjin gi manipur police ki amadi miyoi singa loina na masi sindok sinjin gi matam khara loba oi gani aduna ngasi gi asigum laba chinglem laba manipur ki khwaidagi chauba hindu sampradaya gi kumhai singi marakta gi ama oireba rath jatra kangching ba kumhai ase masi asoi angam thokta na bagi damakta lenga ki maikei dagi su akan ba cheksil thoranga loinana masi yamna fajana nga pi shen biduna asoi ba amata lehende ngasai ayuk angan ba dagi hauna asi kang singa doriba onthok na ningthi jana koi gi sem saraba concrete slab hairaba asigumba lambi asi ngasai degi changthok changjin gari changthok changjin yahan khidarba matung da road singba lengbirakliba miyam asigi khudong chaba amukasu hena hele aduna miyam na joy dhani ga loina na aikhoina hujig uzabada aikhoina running commentary pijari basigi hek mamang da manipur gi rajyapal ajoy kumar bhalla aikhoigi sri sri jagannath ki dorson phangjaba ga loina na khurumjari khurumjaba aikhoina ujari mahaki loina bisu rajyapal gi loina bisu road asigi mangda koina lai khurumba ujari aduga yamna nungai ribona mathaktegi aikhoigi brahman singh na hai lai langtharak pado aikhoigi rajyapal masamak na okhi bagi aikhoigi saktam do aikhoina ujai masimak yamna nungai ba mani manipur gi aduga aikhoigi sri sri gobinda ji gi asigumba yamna ningthi jana sem sabiraba nomit asigi thaurum masida ngasi rajyapal nan lengbirak pa sina amuka su hena nomit asigi magun hakali loina loina na manipur gi aikhoigi assembly gi speaker oibiri ba sri thokchom satyabrata mahaksu ngasi gi thaurum masida saru yabi haibagi pau aikhoi sinbi langbiri ba singna takpirei adubo aikhoi makna ding asigi paukdom jari ba mafam asimakta dagi di uba phangjatri onthok ne yamkhraba miyam ne aduna miyam asigi marakta gi aikhoi na paukdom janana ba hona ba asimak yamna aikhoi gi wajaba amani tamna tamna road ase aikhoi na laijari ba mafam asidagi awang pangna sum aikhoi gi miyam asina road ki thauri asi singduna road asi awang pang na chatkiduna aikhoi gi purei romba khongnang khong lomda leiriba sri sri bijoy gobind sri sri gobinda ji gi hojang main gate adu tamna chatka dori bani mafam adu yoruraba matung da amuk hanna aikhoi gi miya masina road asi mamai leiraba matung da hanagi ngasai road chingba haukiba mafam Bodhachandra College gi ahan baget ado adu tamna amukhanna chinglaktuna kona mapham adu dagi ekoi gi hari sankirton ga loina na sri sri gobinda ji gi mani mandir da amuk lengsin duna tungda amuk dhup arti parti katlaba matung da sri sri mani mandir da amuk lengsin ga da bani makha ta ba pokdom gi da makta ai gi maruk sri kharapkam biswamitra da amuk khusin nazari
1: thagachari maruk devendra haujik ngaktang dudi mayam punamak aikhoi gi unit asigi running commentary gi unit asigi hek mamang da road adu khamaga leibana aikhoi mai kai karom da kari leiri ba hai baba hek uzei ta bani bhakt singh na pulap yom se lakhi duna haujik road asi awang thang ba hojang lom da tap na tap da bhakt ba stop singh asina jodli pai duna singre nikopa sida pukning da yam na nung si jaba ibungo gi road ase ahal man lai guru jon singh ne hang na khan giri mang lom de gi ibungo gi road ase u jaba ibungo gi darshan mayam bung ibungo gi masali bi ma gi darshan hak thing na na phang jaba haujek na koi na tung lom de gi mu ku jari ba ibungo gi road ase masi gi magun si kari ko ma ta khena ba lekta ondok na nin graba adu gum ba ibungo gi road asigi adugumba masakni mawongni matongni apun bawang si road asi phut ni phutaruk makhai ni kumsi kumgi road ase ambari gi saruk yot ki sakamari gi hek mathak tagi khambari phawba ibungo gi lengjen bambu ri ba mapham asi phawba ambari gi saruk asina kun ma thoini aduga hariba khambari asi dagi dhajja road ki maton phiral maton adu phau basina phut tara tare makhai ni punna phut ni phut ruk makhai wang ba road ni road asi gi mathak ta tongan tongan ba bhagavan singh gi murti singh na mai kai mari da ngak seli bhagavan Sri Sri Shambhunath Shiva Mahadev Ibungo Lakhi Narayan Garur Daling Sin Biri Ibungo Loinana Ram Lakshman Hanuman Bhakta Hanumana Lengthong Nadana Pujabagi Saktam Ondok Nung Sikraba Dugumba Haujik Chat Leng Riba Road Asi Akashbani Imphalgi Akoi Office Ki Mamangda Akoi Na Heruk Hera Kachaba Oksabagi Adugumba Thoram Sulangjari Aduga Matang Matang Asumna Tongan Tongan Mama Pamsingda Heruk Hera Katpa Asi Ki Thabak Asi Langjari Baba Tungda Awang Thangba Hojang Yoruraga Amuk Mama Ilaiduna Hanbirak Kadaban Mikupasida Ekoina Akashwani Imphal na 1968 tegi Haunasi Pawbale Palitana Togal Taujarakpa Running Commentary Yasigi Nasigi Togaloya Moina Kwaigi Togal Taujaba Matamda Pukningda Tujungba Harauba Nungaiba Kurum Zaningba Soron Sokna Kurum Zahuba Ahalaman Kardang Ningsing Jadabangam Jade Gurudev Gurudev Karasi Tamoi Seng Na Ningsing Jari Soron the Changjari Agyana Timirandhasya Gyananjana Salakaya Saksurunami Litang Yena Tasmai Sri Guruve Namaha Sigumba Akashwani Imphalgi Running Commentary Sibu Hingan Biramba Matwai Happy Ramba Ahan Bangan Bamatamgi Mirol Singilakta Kaidem Nabakumar Sri Chandam Gopal Singh Rup Mahal Theatre Gi Maru Oiriba Senior Gurudev Oibiramba Sri Oinam Biramangol Singh Rup Mahal Theatre Gi Amoksu Luching Purel Oibiramba Miyam Sakhang Nabiraba Akashwani Imphal Gisu Sakhang Biraba Artist B. Jayant Kumar Sharma Asina Chingba Ikai Kumnajariba Gurudev Singh Asina Asigumba Mitno Uba Pogdam Masibu Masigi Pambak Asibu Sembi Ramduna Foundation Asibu Thonbi Ramduna Nasi Pauba Nasigi Mirolgi Akashwani Imphalgi Nahao Jariba Staff Official Singh Engineering Team Aduga Artist Singhna Asigumba Togalasi Miyamda Kachaba Togal Toba Pangjabani Ondona nung sikhrabani matamama dai khoina uzarami 1972 da put humbudara gani choi wangami rot ase ekoina sri sri govindaji gi temple board ki official singa contact to budai khoina phangjaba report hariba asigumba rot ase mathangda put humphu humdoi da muk nemthari matamgi matungina aduga ngasi di put niputaruk makai Wang berot sekoina, mang the uzeri. Masih ekoina, ngasi ibungogi, asigumba nungsiraba pukding huna, sumhat laba, thora masih pangtok seri masih, mabang the sekoina hangatsa kiba, asigumba mapam masih, maha maha santi gi. Santi Purno Ereba Mapa Mamani Mapa Masida Sri Sri Govindaji Gimani Mandir Levira Kajikam Mamagnon the Selagan in Tempukri, Ning Tempukri Mapalda Lining Tau Pamahibasana Haktaki Garibani was Medingo Garibani was Sana Haktakta Nirpon Tobiramba Ramji Prabhugi Mandir Levira Pukri at Sovan in Tempukri Adudagiamuk Complex as the Sanchel Lakpada Kala Bidyagi Tamjana Pam Oiriba Lamdamasigi Artist Singbu Hanbalitanapung in Togat Piriba Akashwani Imphalgi Complex Labire Adugitunga Art and Culture Gi Art and Culture Department Ki Art and Culture Department Ki Office Adugimatanga Akoina Uzeribasi Rajarshi Bhagachandra 1762 da Manipur ki Ras Singhasan de Lengsin Birambai Ning Thau Adugumba Maharas ki Creator Designer Ning Thau Adugi Ming da Kachaba Bhagachandra Open Air Theatre Kalabidyagi Mapam Amuksu Arts Gallery Ibo AM Sumang Nila Sanglen Aduga Government Music College Dance College Manipur State Film Development Society City Convention Center Hope the Akoina Yengjabama Tamda angakpa kala bidyagi adugumba mapham mamadani ekhoina ngasi thogol phangjariba asigumba ibungogi thobak thoramase pangthok libase ojek minoba paudamase amuk ekhoi aigi marup debendra gi mapham da khosi na jage rot ase ojik ojik awang thangbo hojang ase awang thangbo hojang ase yo ki gadore akashpani falgi get ase yokselakpa matamni mapham ase da mayamna ojik ojik hairuk opiri ibungogi darshan phangjari aigi marup debendra gi mapham da gi makha taba minoba paudam phangbi gani
2: tagachari maru biswamitra manipur da kangching ba maihoron da gi houna ihan hanba aikhoi gi sri jagannath ki murti adu maidingu charai rong ba sana hak tak ta english singam ba ga chatruk marhurda tarai ta gi na lisingam ga chatre subna mapan jagabondhu gi asigumba Murti Bigraha se Manipur Yoroki Matang Matang Oina Nasi Dagina Chaurangna Chahi Chani Yankai Mukki Mamangda Ihan Hanba Ratajatra Hairagadi Maharaj Bhagya Chandragi Sanahak Takta Miyamna Ining Thok Chinglen Nongdren Komba Haina Sukhangna Basigi Sanahak Tak English Sing Amaga Chatret Marfu Sida Ihan Hanba Oina Ratajatra Si Pangtoki Haibagi Ekoina Record Fangjai Masigi matungda miyam hukna matam madudadi sana konungi miyoi singna kang chingbagi thoram pangthok lambadu english singa baga chanipan kunthra ni thoi koigi maharaj gambhir singh gi sana haktakta miyam yauna mipum tingna charuk yaduna koigi kang chingbagi thoram si pangthore e matam adudagi hauna ngasi phawbada leptana tangai fadaba laibaki ising ichao awa ana tarakpa matamda chahi ama ani lepa natana leptana kangchingba gi thoromase pangthoktona lakli aduna kangchingba thoromase ngasi dagi hauraga kanglen phoba numit mapani chupna pangthokada bani kanglen si purna jatra hairaga su khangnare masigi marak asina numit khudingi ekoigi laikai laikai khungang khungang khuding makta miyamna choideb chongba hairaga su khangnaba Jayadevana Iramba Dasa Avatar Gimaramda Bhagavan Sri Sri Krishna Gimagun Saitaba Isai Numidang Wairamda Mantop Kudingda Shaktuna Madugi Togal Loirba Matungda Miyamna Kisri Gi Koigi Seva Pangbagi Adusu Yauri Aduna Ngasigi Thorumbasi Puri the Pangtok Liba Thorum Adugi Masak Adu Manipur Dasu Pangtok Libani Aduga Manipurgi Top Topa Masak Amana Puri the Di Asigumba Rot Asi Jagabondugi, Jagannathki Road Ama, Mayambung Ibungo Balabhadragi Road Ama, Machalibema Subhadragi Road Ama, Tongan Tonganba Road Ahumda Makoina, Aikoigi, Jagannath Khetra Degina, Koigi, Maki, Gundicha Mandir Phawasi, Road Ahumasi, Chingadoribani Chatkadoribani, Aduga Manipurdana, Aikoigi, Bigraha Ahum Murti Ahumase, Road Amakhaktang Gimatakta Punna Singhason the Faminaduna. Mayai Tangbada, Machalibe, Masubadra, Leraga, Aduga, yet Itang Tangbadana, Mayambung Ibungo, Balabhadra, Aduga, Oi Itang Tangbadana, Aikwegi, Sri Jagannathki, Bigraha, Ohumasina Singas on the Lengshinduna, Nasigi, Aikwegi, Ninkis and Alitang Lava put Nifuta Rukmakai Wangba, Rot Ase, Masi, Chingbagi Taurumasi, Pangtokpani, Aduna Nasigi, Ratazatragi Taurumase, Sanakunung, Sri Sri Govinda Zigi, Sida, Pangtokliba, Sigi, Matungda, Chanarakpa oina, lekai lekai kungang kungang da amok kangching bagi thorum adu pangthok nei aduga iskon dasu kangching bagi thorum adumak pangthu e adubu chanabi ama oina chana akoi ning thorol kaya gi haktak te gi akoi gi kangching bagi thorum asidi sri sri gobinda ji gi sina ihan han bo ina pangthok laga te lekai lekai sing do ina pangthok bagi chanabi ama lakche aduna makha ta ba pawdom gi damak tai gi marok kwarakpam biswamitra da khusi najare
1: Agachari, Marup, Aujik, Ekoina, Uzariba, Mitki, Mangda, Uzariba Punamakasi, Yum Yumda Kaspani Falgi, Listener Singna, Puknik Sangna, Nung Sina Tabiri, Ekoina Mitno Uba Pogdamoina, Tamjabada, Sonjabatani, Aduga Tamjaning Mobapam, Nayam Krabani, Aduga Aujik Uzariba Sidi, Rot Asi,
3: ꯑꯩꯈꯣꯏ ꯎꯖꯗ꯭ꯔꯦ ꯀꯃꯥꯏꯅ ꯂꯩꯔꯕꯣ?

0: အဘိုးဇေစီဒိုင်းနာအိုင်ဒီအိုင်ဂီလေဂျာဘပူလပ်ဝိုင်းနကထိုအိုဂါအိုင်ဒီဂိုဇေလောက်တဘရတီဟိုင်ဒန်မိုင်းနာမြန်မာဒီပွိုင်ဂျေခရဖူဂတ်လကဂွန်ဂျေလောက်တဘရတီဟာဂါအိုင်ဂီစီဇန်အိုင်ဂီဒီယမ်နာမေမိုရီလ်အိုဘကွန်ပရှင်နိုင်တာ
1: ယမ်နုံအိုင်ဂျေအဒူဂီမီကပ်တူတာစင်နာခိဘဒူနာဆူဂိုလောက်ဝိရက်လီဘနီဟိုင်နာထမ်ဂျေကီဆာနာဘဟိုင်ဘဇမက်တဘူအဝါဘနုံအိုင်ဘကယာမနမထဲလိုဒူနာပူဘီဒီဘနီဟိုင်ဂျေရီဘမစီဒါကရီကရမ်ဘတော်နာမင်တဒီခွိုင်ဒီဂီဝါဘခွိုင်ဒီဂီချယ်လန်ဂျင်းအိုခိဘဂေမတူဆူထမ်ဘီရမ
0: ममांग पंगथो किबो खोइगी नेस्टेंगे उत्रा खलगी खोइगी फाइनेंस बॉस छे सिला आई का चैलेंजिंग ओगी हाइदी मीना पॉइंटजी हे लगा लेलगा आइना फुगलागा एना काबा हाइदी थाजद भाई तरे यम थाजद बमुंगदा हाइदी आइना फुगलागा काबा सिम देगी आम चैलेंजिंग ओइबा कंपटीशन नि हाइतरे उन यम नखा वागीबा
1: अहोय खोइगी सानरो एमा ओइना करिगुंबा कंपटीशन अमा चंगगे हाइब मतमजेदा सोइदन मकी थुकतपा पाखतपा सोइदन लैबिरमगे नि हाइना सुखनजे अदो कंपटीशन अमा चंगम दाइ मतमदा सानरो अमाना करम mentally prepared to be have sia masi su khang janini
0: player ma da koi gi competition ma tam yor adi adum pressure jam lai aidi medal lo godra pakhat pa lohu da na kamaina ai bam pakhat pa um ju yam lai hai tare adu du na competition ma tam je mental aidi mental prepare je ad institute da koi gi psychology class kumba set pa adi da gi tonga na ayu ka ko pa da koi gi meditation kumba taw ba adu ga isana ba ma tam da aidi yam nei na isa ji da khanjan da ba aidi sa na dum adu mai na taw lo ga mental prepare taw ju hai tare
2: mentally prepared taw ba gi matang si da pan biring ಸಿದ ಕಾಂಪಿಟಿಷನ್ ಸೆ ಜೆಡಿನ ಎಕ್ಸ್ಪೆಕ್ಟ್ ತೌರುಬ ಪಾಮಿಬ ರಿಸಲ್ಟ್ ತೋ ಲಾಕ್ತಬಸು ಅದುಂ ಯಾವಿರೋಂಗ ಡ್ರೈನ ಖಂಜೈ ಅದು ಚೂಮ ಮತಂದದಿ ಕಮೈನ ಥೆಂಗ್ನಬಿಬಗೆ ಹೇಬದು ಸಾಹಿಬಿಯು
0: ಕುಯಿಗೆ ಯಾಮ್ ಥಾಜೆದ ಎಕ್ಸ್ಪೆಕ್ಟ್ ತೌದಬ ಅದುಂ ಯಾವ್ಜೆ ಹೈದಿ ಕಾಂಪಿಟಿಷನ್ ಚಲ್ಲಗ ನಸಿದಿ ಐ ಯಾಮ್ನ ಫಜನ ಸನಜರಗೆ ಖಲ್ಲಗಜು ನುಮಿತುಗಿ ಒಯ್ನ ಇಸಾಜೆ ಪಿಥೋಕ್ತಬ ಜು ಯಾವ್ಜೆ ಅದುಬು ಇಸಿ ಮದಿ ತೌದಬ ಯಾದಿ ಹೈರಗ ಕುಯಿಗೆ ಖಲ್ಲಗ ವಖಂದ ಶೈತೋನ್ದ ಮೋಟಿವೇಷನ್ ಹಾಪ್ಚೆದಗ ಅದುಮೈನ್ ತೌರುಗ ಅದುಂ ಶೈತೋನ್ದ ಹೊನ್ನಜೈ ಹೈತರೆ
2: ಹೋಯ್ ಕರಿ ಗುಂಬ ಕಾಂದ ಅದು ಅವ ನುಂಗಾಯ್ ಕಿತಂಗ್ ಎಕ್ಸೊಂದಬ ಅದು ಮ್ಯಾಮ್ಸೆ ಥೆಂಗ್ನರಗ ಅದು ಅದು ಚತ್ ಪೀರಿಬನಿ ಅದು 2014ದಗಿನ ಹೌಸಿ ಫಾವ ಸಾನಬಗಿ ಲಂಸಿದ ಚಹಿ ತರಾನಿಥೋಯ್ ಮುಕ್ ಚಂಗ್ಸಿನ್ಬಿರಕ್ಪಸೆ ಸಿದೈ ಸಿದ ಎಚಿಪ್ಮೆಂಟ್ ಮ್ಯಾಮ್ ಅಮ ಸೋಯ್ದನ ಮಕ್ಕಿ ಲೈಬಿರಂಗನಿ ಮಮಾಂಗದಸು ಕಾಮನ್ವೆಲ್ತ್ ಗೇಮ್ಸ್ಗೆ ಪನ್ಬಿಕ್ರೆಕೊ ಅದು ಮಯಾಂಗ ಪುನಃ ಖಂಗಿನ ಹೌನಬ ಪನ್ಬ್ಯಾಬ ಎಚಿಪ್ಮೆಂಟ್ನ ಚಿಂಗ್ಬಸು ಗಸಿಗಿ ಥೌರಂಸ ಕಿತಂಗ್ ಪನ್ಬಿರಮ
0: ಹೌರಕ್ಪದ ಕೆಡೆಟ್ ಅದು ಐ ಚಾಂಪಿಯನ್ ಓಜರೆ ಅದುಗ ಅಮು ಇಂಟರ್ನ್ಯಾಷನಲ್ ದ ಫೆನ್ಸಿಂಗ್ ದ ಈ ಕೆಡೆಟ್ ಏಷ್ಯನ್ ಚಾಂಪಿಯನ್ಶಿಪ್ ದ 2017 ನ ಪಂಗ್ತೋಕಿಬ ಅಕೋಯಿಗೆ ಥೈಲ್ಯಾಂಡ್ ದ ಐ ಬ್ರಾಂಜ್ ಮೆಡಲ್ ಲೋಜರೆ ಅದುಗ ತುಗೆ ಹೌರಕ್ಪಸು ಹೌರಕ್ಪನ ಜೂನಿಯರ್ ಜೈ ಚಹಿ ಅನಿ ಥಂಗ ಥಂಗ ಲೈ ಅದುಮ್ ಚಾಂಪಿಯನ್ ಓಯಿರಮೆ ಅದುಗೆ ಮತುಂಗ್ ದಮು ಸೇನಿಯರ್ ದಮು ಐ ಹೌಜಿ ಚಾಂಪಿಯನ್ ಓಯಿಜರಿ ಥಂಗ ಥಂಗ ನ ಚಹಿ ಅನಿ ಮು ಇಂಟರ್ನ್ಯಾಷನಲ್ ದ ಜು ಐ ಸೌತ್ ಏಷ್ಯನ್ ಗೇಮ್ಸ್ ಐ ಗೋಲ್ ಲೋಜರೆ ಅದುಗ ಅತೈ ಅತೈ ಕಾಂಪಿಟಿಷನ್ ಜು ದುಮ್ ಕಮವಲ್ ಚಾಂಪಿಯನ್ಶಿಪ್ ದುಮ್ ಲೋಜರೆ ತರ
2: ಅಹೋ ಯಾಮ್ ನುಗೈಜೈ ಅದು ಮಖಾತಾನಾ ಅಕೋಯಿ ಅನಕ್ಪದ ಹೈಜವ ತಾರೆ ಕರಂ ಕರಂ ಬಾ ಟೂರ್ನಮೆಂಟ್ ನ ಚಿಂಗ್ಬಗಿದಿ ಜೆಲಿನ ಹೌಜಿ ಹೌಜಿ ಸಿಎಂ ಸಾಬಿರಿಬಗಿ ಹೈಬದಸು ಖಂಗ್ಜ ಹೌಗಿ
0: ಹೌಜಿ ಅಕೋಯಿ ಮತಂಗ್ ಥಾದ ಅಕೋಯಿಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಲೈಜೆ ಅದುದುಗ ಏಷ್ಯನ್ ಗೇಮ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಸೆ ಸೈನಾದ ಬಸೋಕದಬ ಅದುಗ ಏಷ್ಯನ್ ಗೇಮ್ಸ್ ನ ಅಕೋಯಿಗೆ ಜಪಾನ್ ದ
2: ಲಾಕದೋರಿವ ಹೌಜಿ ಪನ್ಬಿರಿವ ಟೂರ್ನಮೆಂಟ್ ಅನಿಸಿದಸು ಮೈ ಪಾಕ್ಪ ಹೆನೆ ಹೆನೆ ಮೈ ಪಾಕ್ಪ ಒಯ್ಬಿಯೋ ಹೈನಸೋ ಹೈಜೆಗೆ
0: ಥ್ಯಾಂಕ್ ಯು
2: ಅದು ಜೆಲಿ ಸಾನರೋಯ್ ಅಮಗಿ ಪುಂಚಿದ ಫ್ಯಾಮಿಲಿಗೆ ಸಪೋರ್ಟ್ ಸಿಸು ಅದಕ್ಕೆ ಮತ್ತೆ ಮರು ಒಯ್ಬ್ರ ಹಾಯ್ನ ಖಂಜೆ ಅದು ಜೆಲಿಗೆ ಒಯ್ನದಿ ಫ್ಯಾಮಿಲಿಗೆ ಸಪೋರ್ಟ್ ಸೆ ಕಮಾಯ್ನ ಲೈಬಿಗೆ ಹೌರಕ್ಪದಗೆ ಹೌರಗ ಅದುಮ್ ಸಪೋರ್ಟ್ ತೌಬಿರಕ್ಪ್ರ ಕಮಾಯ್ನ ಲೈಬಿಗೆ ಅದು ಸುಥಂಬಿಯು
0: ಫ್ಯಾಮಿಲಿಗೆ ಸಪೋರ್ಟ್ ಸೆ ಹಾಯ್ದಿ ಕೋಯ್ಗೆ ಮಣಿಪುರದಿ ಸನಾರೋಯ್ಜಿಂಗ್ ಜೆ ಪೈಸಾ ಪೈಬ ಮುಂದೆಗೆ ಅಂತ ಹೋಗ್ಕಿದೆ ಅದು ಕೋಯ್ಗೆ ಯುಮ್ನ ಹಾಯ್ದಿ ಯಾಮ್ ವಾನ ಸನಾರ ಫೆನ್ಸಿಂಗ್ ಹಾಯ್ದಿ ಮಸಾನ ಜಿದಿ ಯಾ ಪೈಸಾ ಯಾಮ್ ನಸಂಗ್ಬ ಮಸಾನ ವೈ ಡ್ರೆಸ್ ಅಮ ತಲೆ ಜು ಯಾಮ್ ಯಾಮ್ ತಾಂಗೆ ಹಾಯ್ತಾರೆ ತನ್ನ ಸೆ ನಮ್ ಸನಾಗೆ ಹಾಯ್ಗದಿ ಯಾಮ್ ತಾಂಗೆ ಅದು ಫ್ಯಾಮಿಲಿಗೆ ಸಪೋರ್ಟ್ ಸೆ ಯಾಮ್ ತೌರೆ ಯುಮ್ನ ಮವಾನ ಜು ಅದಿಗೆ ಬಬಾನ ಜು ಹೋಟೆಲ್ ಫಮಗ ಯಾಮ್ ತಿನ ಸಪೋರ್ಟ್ ತೌರೆ ಹಾಯ್ತಾರೆ
1: ima babagi hona jaman amadi lepalaita na makhoin inkhat pirak pasibu jelina khangbiduna mai pak pasana ro emasu obirek libani haijage makha tarak pada khoina jeli degi khangjaningi besi fencing haiba masana si changa khibada kana gumba misak natraga thokiba thokdo amana inspired awraga fencing masana si da pushan birak pani haibaga leredi madusu khangjaningi
0: ai je horokpada football yam pamjare sajina aduga fencing je khoile kaida upa koi united progressive adult association koi gi sigi club ji da koi fencing sanai aduga ai gi mama na ibu fencing ji da singen birakpane ai horokpakan da ai amna mi yam kiramme aduga koi gi haubam manglem ba koi guru je ai bu tapi tam birap ai gi guru koi di guru guru na dum gawe aduga guru ji na ibu sana ba horokpak gi matam ni da mi yam kibado ai wonda ngangaga amthina momoma id competition halakpada yongna amthina hena ngangi adugi numitegi ai sitegi dei tum thawai dana fencing jida upchagi ban haita ai gin spell dei ai guru ni
1: jedi punsi ta thokiba khwai degi nungai ta ba amadi yamna nungai kiba kawangam laroida ba thokdo kalai abadi khajik tang ban biramu
0: fencing masana je horok pada

0: ꯉꯁꯥꯏ ꯃꯤꯁꯤꯡ ꯑꯅꯤ ꯚꯔꯇꯤꯀꯦꯜ ꯑꯅꯤ ꯍꯧꯖꯤꯛ ꯑꯩꯈꯣꯏ ꯁ꯭ꯇꯦꯠꯁꯤꯒꯤ ꯑꯣꯏꯅ ꯑꯩꯈꯣꯏ ꯂꯧꯖꯕ ꯉꯝꯗ꯭ꯔꯤ ꯉꯁꯥꯏ ꯃꯃꯥꯡꯗ ꯄꯟꯖꯈꯤꯕ ꯉꯁꯥꯏꯒꯤ ꯑꯩꯈꯣꯏ ꯏꯁꯤꯡꯅ ꯃꯤꯗꯦꯝ ꯑꯣꯏꯕ ꯑꯩꯈꯣꯏ ꯏꯁꯤꯡ ꯑꯁꯤ ꯑꯩꯈꯣꯏ ꯂꯧꯕ ꯉꯝꯗ꯭ꯔꯤ ꯑꯗꯨꯅ ꯑꯩꯈꯣꯏ ꯃꯅꯤꯄꯨꯔꯒꯤ ꯑꯣꯏꯅ ꯑꯩꯈꯣꯏ ꯏꯁꯤꯡꯒꯤ ꯑꯋꯥꯕꯁꯤ ꯑꯩꯈꯣꯏ ꯃꯥꯏꯌꯣꯛꯅꯔꯤ ꯑꯗꯨꯅ ꯑꯩꯈꯣꯏ ꯃꯅꯤꯄꯨꯔꯒꯤ ꯑꯣꯏꯅ ꯑꯩꯈꯣꯏ ꯏꯁꯤꯡꯒꯤ ꯑꯋꯥꯕꯁꯤ ꯑꯩꯈꯣꯏ ꯃꯥꯏꯌꯣꯛꯅꯔꯤ ꯑꯗꯨꯅ ꯑꯩꯈꯣꯏ ꯃꯅꯤꯄꯨꯔꯒꯤ ꯑꯣꯏꯅ ꯑꯩꯈꯣꯏ ꯏꯁꯤꯡꯒꯤ ꯑꯋꯥꯕꯁꯤ ꯑꯩꯈꯣꯏ ꯃꯥꯏꯌꯣꯛꯅꯔꯤ tu dai kano ma business line dai ki venture ma simga hapchal lagadi he na kana ba ai na tawri ba skill set to he na mapung pha ba kano ka su la ka doi ne du de ne sa ki koi cross skilling ka na sa mawang de panja gi bido cross skilling de lag to iba ai na hapchan dori bo si kana kana no ai le ri ba tre chida chana doi si na kana kana no ka je se dum mun khandok pi ra ga khanda bi ra ga changjal lagadi ai na tamuri ba hairu ri ba sinpham du kana bam lai ba ai ge chen tolam bi me gi sinpham ma sem da mai pa na chau ba khulai ma oibe yani bi chu ai tham jage
1: aduga hoju phau da khoi gi manipur gi oina kyam yam na kana ba phangre aduga kadai kadai da ga khoi na chatla ga masi gi skill development gi program sing chi kadai kadai da gi khoi na tau bi ai have gi matam su doctor kitung tham bi na
0: manipur gi ni enjara ga dinga sai khoi employment exchange da 2025 ki matung ina lady sing ji lak mari ga makhai kara thabak thiri ai na on and on record ta lady ba figure si
1: registration
0: to registration khoi employment exchange ai thabak thiri na resa tor ga ladies aduga whereas sagi ai chane sa thabak pija ba antra mi kharam ga thabak pi ba ngami ba dum ba misa amba oire gari hiring sai official dhara ga na scheme ting da ba ting da na to bi ari udam registration nam su thodong dona khangbi re july 2026 pok da lady si manipur ge na lama ga lesing kuntha ga mapan ga khara ni su lady aduna sai ji ha jagi bi to thabak thiri ba na sing gi masing na lak mari ga makhai khara ni lady aduga sai chane sa thabak pija re mi kharam ga thabak pi re na sai resa tori ba udam resen resen tora ba dum ba masing sina la magalising kuntham mapan khra khatan yuj ladies and lady ba gap si sai udam resen tora si ding sai gi na ka ki wa suna tre si ding sai gi dum is cannot like tre dum employment exchange ki na ding sai gi ma gi is cannot dum la ka du expect dum la ka du ni minus it lady me am si employment exchange da sa ming chan gre ai thabak korok pe ai kan to bi ai na ngai lai bing hota sa haje ning ding sai gi ngang ching na satra satri sing na sai gi taming ai dog na hoje lak su la ai dum NEP 2020 lak padagi ಲೈ ಕಕ್ ತಮ್ಮ ಬದಗಿ ಹೆಂದು ಒಗ ಸೈ ಸ್ಕಿಲ್ಲಿಂಗ್ ಗಿ ವೊಕೇಶನಲ್ ಗಿ ಕಂಪೋನೆಂಟ್ಸ್ ದುಮ್ ಯಾರೋಕ್ ಪಗಿ ಮಮೀಮ್ ದಿ ದುಮ್ ಯಾಮ್ನ ದುಮ್ ಕೋಯಿ ಉಸು ಮಿನರಿ ದುಮ್ ದನ ಹೈಜನ್ ಇಂಗಿ ದಿಂಗ ಸಗಿ ಕೋಯಿ ತಮ್ಮಿವ ಲೈಕ್ ತೋ ಅದು ಅದು ತಮ್ಮಿಗೆ ದೇ ಹೋನಾ ಐನ ಖಂಜನ್ ಬದ ಹೈಜನ್ ಬದ ಐಗಿ ಚಾನಕ ದೋಬ ಟ್ರೇನಿಂಗ್ ಸಿಂಗ್ ನ ಕೈ ಕೈ ತೌರಿ ಸಿಮ ಯಾಕ್ಸಲ್ ಲುಬದ ಐ ಕಾನ ನಿ ಸಿಮ ಯಾಕ್ಸಲ್ ಲಗೈ ಸಿಮ ದವೈ ಐನಾ ಅದು ತರೋಕ್ ಪಸಿನ ಕಾನ ದುಸಿನ ಕೈ ನೋರಗದಿ ಲೈಕ್ ತಮ್ಮಿಗೆ ದಿಗೆ ಹೋನಾ ಸಗಿ ಥಬಕ್ ಫಂಗ್ಬ ಯಾಬಾ ಥಬಕ್ ಪೀಬ ಗಮಂಗ ದೋಬ ಅದು ಮಮಿಶಾಮ ಒರಕ್ಪ ಯಾನಬಗಿ ಅದುಗಿ ಲೈಕ್ ಕುತಮ್ ದೋ ತಂಬು ಇತಾರಗದಿ ಸೈ ಸಿದ ಕೈ ಥಬಕ್ ಫಂಗ್ದೆ ಲೈತೆ ಹರಿಸೆ ಸೈತ ಸೇಂಗ್ ನಾರಗದಿ ಸೈಗಿ ಲೈಕ್ ಕುತಮ್ ಸೋಯಬನೆ ಸಿದ ದುಂ ಐಬಿ ಚೈಮನ್ ಬಥೋಲಿ ಜುಂ ಚೈಜಗೆ ಅದುನ ಸೈ ಮಣಿಪುರ ಗೆ ನೌಜೆ ಹೋಗಲಲಿ ಬ ನಾಸಿಂಗ್ ದ ಐಜೆ ನಿಂಗಿದಿ ಚಾನೆ ಸಾ ಥಬಕ್ ಪಿಜಬ ಯಾನನ ಬ ಕುತಮ್ ಕಂಗಮ್ ತೋಕ್ಬ ಸ್ಕಿಲ್ ಸೆ ಸಿಂಗ್ ದುನ ಕೈಗೆ ಒಯ್ದಗೆ ಕೈದೋ ಐಗೆ ಹನ ಚಾನಕ ದೋ ವಿಸಿಂಗ್ ನ ಕೈಗೆ ಒಯ್ಗದಗೆ ಕೈದೋ ಅದು ಮ್ಯಾಮ್ ಗ ಬೋಕ್ತ ಖಂದೋಕ್ ಪಿರಗ ಅದುಂ ತಮ್ಮಗ ಲಾಕ್ಪೋ ಇತಾರಗದಿ ಲೈಕ್ ತಮ್ಮ ದುಂ ಲೋರಪದ ಸಿನ್ಫಮ್ ಹಾಂಗ್ದಬ ಅದುಂ ಬ ನಾಸಿಂಗ್ ಮಮ್ ಒಯ್ನಿ ಎಪ್ಚಿನ್ ಚೋ ಐಜಗೆ ದುಂ ದುನ ಒಬ್ಜೆಕ್ಟ್ ಮೈ ಮಣಿಪುರ ಗೆ ನ ಯಂಗ ಪದ ದುಂ ಅವೈ ನ್ಯಾಷನಲ್ ಕಾಂಟೆಕ್ಸ್ಟ್ ದ ಯಂಗ ನಬದ ದುಂ ಫ್ಲೂಯಿಡ್ ರೇಸ್ ಅದುಂ ವಾಂಗಿ ಮಣಿಪುರ ಗೆ ಶೋ ದುಂ ವಾಂಗ್ದನ ಲೇಡಿಸ್ ದುಂ ಕ್ರಗೈದಿ ನಾಸಿಂಗ್ ನಸಿಗಿ ಸಕಾಗೆ ಥಬಕ್ತನ ಥಬಕ್ ನತ್ತೆ ಐಗಿ ಹೈಜರಿಬ ಸ್ಕಿಲ್ ಸೆಟ್ ಸಿಂಗ್ ಸಿನ ಜರಗ ಅದಗಿ ಮುಕ್ ಲೈರಿಬ ಸೈಗಿ ಮಯಾಂಬು ಲಮ್ಜಿಂಗ್ ಲಮ್ತಾಕ್ಪ ಒಯ್ನಬದಂ ತ ಲೈರಿಬ ಸೆಂಟರ್ ಸಿಂಗ್ ಆಫೀಸ್ ಸಿಂಗ್ ಕನಾ ಕನಾ ಲೈರಿ ಕೈ ದುಂ ಸೈಗಿ ಐ ಲೈಕ್ ತಮಿಂಗೆ ದಿ ದೇಹುನ ಪುಂಗೈ ನಂಗ ಸೈ ಯೂತ್ ಸಿಂಗ್ ಗಿ ಕನ ಹೈರಗತಿ ದುಂ ಕೋಯಿ ಕಾಲೇಜ್ ಸಿಂಗ್ ದ ಆಫೀಸ್ ಕಿ ಆಕ್ಟಿವಿಟಿ ಗಿ ಆರ್ ಅಂತರಗ ಆಫೀಸ್ ಕಿ ಮೊಬಿಲೈಸೇಷನ್ ಪಾರ್ಟ್ ಅಮೋಯ್ನ ಎಂಟರ್ಪ್ರಿನರ್ಶಿಪ್ ಅವೇರ್ನೆಸ್ ಪ್ರೋಗ್ರಾಮ್ ಫಾರ್ ಎಂಟರ್ಪ್ರಿನರ್ಶಿಪ್ ಇಸ್ ಕೆರಿಯರ್ ಆಪ್ಷನ್ ಫಾರ್ ಎಜುಕೇಟೆಡ್ ಯೂತ್ ಕಾಯ್ನ ಸೈ ಸ್ಮೈನ ತೊಂಜಬ ದುಂಬ ಪ್ರೋಗ್ರಾಮ್ ಗಾಸು ದುಂ ಕೋಯಿ ಕಾಲೇಜ್ ಸಿಂಗ್ ದಗ ದುಂ ಕೋಯಿ ಚತ್ತಜರಿ ಮಣಿಪುರ ಗೆ ನಮಪುಂಗ್ ಒಯ್ನ ಲೈರಿಬ ಸೈ ಸ್ಕಿಲ್ ಡೆವಲಪ್ಮೆಂಟ್ ಕಿ ಮತಾಂಗ್ ದ ಕೋಯಿ ತಾನಬ ಯಾಪ ಸೆಂಟರ್ ಸಿಂಗ್ ಆಫೀಸ್ ಸಿಂಗ್ ಹೈಜರ್ ಗದಿ ಸೈ ಕೋಯಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಐಟಿಐ ಲೈರಿ ಪ್ರಧಾನ ಮಂತ್ರಿ ಕೌಶಲ್ ಕೇಂದ್ರ PMKK ಮ್ಯಾಮ್ ಸುಂ ಥುದೋಂ ಹೆಂದೋನ ಖಂಗ್ಬಿರಿ ಮೈನಸ್ ಸಿಮ ದುಂ ಕೋಯಿ ಲೈರಿ ಅದೇ ಮಣಿಪುರ ಸೊಸೈಟಿ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಸಿಮ ಲೈರೆ ಅದಕ್ಕೆ ಕೋಯಿ ಪ್ಲಾಸ್ಟಿಕ್ ರಿಲೇಟೆಡ್ ಕಾರಗನ ಕೋಯಿ ಸಿಪೇಟ್ ಸಿ ಲೈರಿ ಮ್ಯಾಮ್ ಸುಂ ಥುದೋಂ ಹೆಂದೋನ ಖಂಗ್ಬಿರಿ ನೆಲೆ ಇಂಫಾಲ್ ಲೈರಿ ಫಿಸಾಲ್ ಒನ್ಸಾ ಸಿಗಿ ಕೆನೋ ಹರಗನ ಸೈಗಿ ವೆಬರ್ ಸರ್ವಿಸ್ ಸೆಂಟರ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಸೆಂಟರ್ ಮ್ಯಾಮ್ಗೆ ದುಂ ಥೋಂಗ್ ಲಾವ್ನ ಅಂದ್ರೆ ಲೈರಿ ಅದಕ್ಕೆ ಮಣಿಪುರಗೆ ಕನೋ ಸಿಂಗ್ ದ ಲೈರಿ ಬಂಗ ಸೈ ಸಿಆರ್ಸಿ ಸ್ಕಿಲ್ ಡೆವಲಪ್ಮೆಂಟ್ ಕಿದಮಕ್ತ ಲೈರಿಬ ಫಿಸಿಂಗ್ ಸಿನಿ ಹೈಪಿತೈ ಥಮ್ಜಗೆ ಅದಕ್ಕೆ ಸಿದಗೆ ಅಂತ ಹೋಗಂಗ ಸೈ ಕೋಯಿ ಮಣಿಪುರ ಮಿಸ್ತಿದಗ ಲೈಬಿರಿಬ ಡಿಪಾರ್ಟ್ಮೆಂಟ್ ಆಫ್ ವೊಕೇಶನಲ್ ಸ್ಟಡೀಸ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಸಿದ ಚಥರಿ ಬಂಗ ಸೈಗಿ ಬಿಬೋಕ್ ಎಂಬೋಕ್ ಪ್ರೋಗ್ರಾಮ್ ಗಸೆ ದುಂ ಯಾವ್ ಸನ್ಬ ಹೈಜನ್ ಬದ ತಂಬಲು ರಪದ ಚಾಗಿ ಸಿನ್ಫಮ ಸಿನ್ಫಮ ದುಂ ಪಾಯ್ಬ ಯಾರಬ ದುಂ ಬೈ ಸ್ಕಿಲ್ ಸೆಟ್ ದುಂ ಫಂಗಗದೋಬ ಆಫೀಸಿಂಗ್ ನೆ ಐಜಗೆ ಅದಕ್ಕೆ ಮಾಂಗ್ಸು ಪಂಜಗಿ ಬೈ ಎಂಎಸ್ಮಿ ಟೆಕ್ನಾಲಜಿ ಸೆಂಟರ್ ಇಂಫಾಲ್ ಅಮರು ಮಪುಂಗ್ ಒಯ್ನ ಎರೋಮೆಟಿಕ್ ಮೆಡಿಸನ್ ಪ್ಲಾನ್ ಬೇಸ್ ಒಯ್ಬ ದುಂ ಬೈ ಸ್ಕಿಲ್ ಸೆಟ್ ಲೋಗಿ ಗೆರಗದಿ ಪಂಬಿ ಥಾಬಬು ಒಯ್ರೋ ಪ್ರೊಸೆಸಿಂಗ್ ಒಯ್ರೋ ಬೆಲುದಿಸನ್ ಬೆಲುದಿ ಪ್ರೊಡಕ್ಷನ್ ಥಾಬದಬು ಒಯ್ರೋ ಸಿ ಮ್ಯಾಮ್ಸಗಿ ಖಂಗ್ಬಿ ನಿಂಗೆ ಹರಗನ ದುಂ ಎಂಎಸ್ಮಿ ಟೆಕ್ನಾಲಜಿ ಸೆಂಟರ್ ಇಂಫಾಲ್ ಮ್ಯಾಮ್ದಮಕ್ತ ಥೋಂಗ್ ಲಾವ್ನ ಹಾಂಗ್ದನ ಲೈಜರಿ
1: ಮತಂಗಿದಿ ಅಕಕ್ನಬ ಲೈ ꯂꯩꯕꯅꯤꯅ ꯗꯣꯛꯇꯔ ꯋꯥꯍꯪꯗꯤ ꯑꯗꯨꯃꯛ ꯑꯩꯅ ꯈꯟꯕꯗ ꯃꯈꯥ ꯆꯠꯊꯕ ꯌꯥꯒꯅꯤꯅ ꯈꯜꯂꯤ ꯑꯗꯨꯕꯨ ꯇꯦꯟꯇꯛꯅ ꯍꯥꯏꯖꯔꯕꯗ ꯑꯩꯈꯣꯏꯒꯤ ꯁ꯭ꯀꯤꯜ ꯗꯦꯕꯂꯞꯃꯦꯟ ꯄ꯭ꯔꯣꯒ꯭ꯔꯥꯝꯁꯤꯡ ꯅꯠꯇ꯭ꯔꯒꯅ ꯇ꯭ꯔꯦꯅꯤꯡ ꯃꯌꯥꯝ ꯑꯃꯗꯤ ꯌꯥꯎꯔꯨꯔꯕ ꯅꯍꯥ ꯈꯔ ꯅꯃꯁꯇꯦꯗ ꯑꯩ ꯍꯧꯖꯤꯛ ꯐꯥꯎꯕ ꯆꯥꯅꯕ ꯐꯪꯗ꯭ꯔꯤ ꯍꯥꯏꯔꯒꯅ ꯁꯨꯃꯥꯏꯅꯒ ꯂꯩꯕ ꯍꯥꯏꯕꯗꯤ ꯑꯩꯈꯣꯏ